ವಿದ್ಯಾ ಭಗವತಿ ವಿಳಯಾಡಾತ್ತ ದೇಶತ್ತೆ ಮೇನ್ಮೇಲ್ ಚೆಂದಾರ್ಮಾದೆತ್ರ ಮಾನಿಕ್ಕಿಲು ಮದೊರು ಮಣಲ್ ಕಾಟ್ಟಿನೆ ಕಾಟ್ಟಿ ಮೋಶಂ ಎಂತಾಯೇ ವಂಚಿ ಮಟ್ಟುಳ್ಳವ ವರುಗಿ ವರും പോകുവിൽ പോകും ഈ നിൻ സന്താനങ്ങൾക്കു സാരസ്വത കൃണയരു.